ದಿರಿ ದರಿ ದರಿ ದರಿ ದರಿ ಮರದ ದೈತ ಕಿಟ್ಟತ್ತಗ ಕಾರಿ ಮಗರಿ ಗಸ ಗರಿಗ ದನಿ ದನಿ ಮರದ ದೈತ ಕಿಟ್ಟತ್ತಗ ಸಾರಿ ಸದರಿ ದನಿ ದರಿ ದನಿ ಸ ಮರದಿ ದರಿ ದರಿ ದ ಮಗರಿ ದರಿ ಗ ಮದರಿ ಗ ಮದರಿ ದರಿ ಗರಿ ಮರದಿ ದನಿ ದಗರಿ ದನಿ ಮರದ ದೈತ ಕಿಟ್ಟತ್ತಗ ಗರಿ ಮಗರಿ ಗ ಸರಿ ಸನಿ ಸರಿ ದನಿ ಮದನಿ ಗಮದನಿ ಗರಿ ಗಮನಿ ಗರಿ ನಿರಿ ನಿಜ ದನಿ ಮದ ಗಮದನಿ ಗರಿ ಸ ನಿಜ ದನಿ ಮದ ಗಮನಿ ಗಮದನಿ ಸರಿ ದ ಮರಿ ದ ಮಗದ.